ದಾಸು ಮೊಗನ ಜಾವಯ್ಯ ಜಪಾಪು ಇರೆ ಗುಮ್ಮ ಗುಮ್ ಮೊಕ್ಕುರು ನೋವ ತೊಡದಲ್ಯಾನ ರೇ ಸುಂಬ ಸುಂಬ ಸುಂ ಮೊಗ್ರೆ ಬಾಬಾ ತೋ ಹೈದ್ರೋಜನ್ ಎಲ್ಲೆದ್ರಿ ಗುಮ್ಮ ಗುಮ್.